ತದ್ದರಿ ತದ್ದಣ್ಣ ತಜ್ಜಣ್ಣು ತದ್ದೆಮ್ಮಿ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ

ಧರಿತ ಘನದ ಜುನುದ ಜಿಮಿತ ಕಥರಿದ ಘನದ ಕಥರಿ ಚಿತಕಂ ತದಿಂತ ತಣಂ ತದಿಂತ ತಕಂ ತಣಂ ತದಡಂ ತತಕ ಧಿನತಾಂ ತದಿಂತ

0: ತದ್ದರಿ ತದ್ದಣ್ಣ ತಜ್ಜಣ್ಣು ತದ್ದಿಮ್ಮಿ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತದ್ದೆಂಗೆಣ್ಣ ತೊಂಡ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಡ ತದ್ದೆಂಗೆಣ್ಣ ತೊಂಡ ತದ್ದೆಂಗೆಣ್ಣ ತೊಂಡ ತಂಗಡದಗ ಧರಿ ಗಿಡತಕ ತದ್ದಗ ಧರಿ ಗಿಡತಕ ತದ್ದಗ ಧರಿ ಗಿಡತಕ ತದ್ದಗ ಧರಿ ಗಿಡತಕ ತೊಂಡ
1: మా అబ్బాయి ఇంజనీరింగ్ స్టూడెంట్. ఈ చిత్రానికి అంజనా సౌమ్య అపర్ణ పాడిన పాట.

ಇವ ನಜ ತುಂಡುನು ನೀವು ಶತ್ರುವುಲ ಗೆಲ್ವಂಬೋವ ಆಚಾರ್ಯ ಬುದ್ಧಿ ನಿಬದ್ಧಂಬಗು ತಮ್ಮಿ ಮಕ್ಕರ ಮುಚ್ಚೇದಿಂಪಂಗ ಪಂಪಿಂಚಿ ನೀ ತನಯು ಸಂಪತೆಗಿಂಚೆಯೇ ಕಲುಡು ಪುತ್ರದ್ರೋಹಿ ಆ ಬುದ್ಧಿ ಓಯಿನವಾಡು ಆ ಚನಟಿ ಈಡೇ ಸಂಪುವೋ ಅರ್ಜುನ.